ಆಗ ನಿಜ ಅಜಿದ ತಾನೆಯೋ ನೀನು ತಡೆ ತಡೆ ಬರೀ ಗಮಗ ತನ್ನ ಗಾಥ ಅಜಿದ ತಾನೆಯೋ ಗಮಗ